ಚ ಸಂಕುಲೆ ವಿವಿಕ್ತ ವಾಸಿನ ಸದಾ ಭಜಂತಿ ಮುಕ್ತ ಮುದ ನಿರಸ್ಯ ಇಂದ್ರಿಯಾಧಿಕಂ ಪ್ರಯಾಂತಿ ತೇ ಗತಿಂ ಸ್ವಕಂ ತಮೇಕಮದ್ಭುತಂ ಪ್ರಭುಂ ನಿರೀಹಮೀಶ್ವರಂ ವಿಭುಂ ಜಗದ್ಗುರುಂ.

ಈ ಗೌರಿಯನ್ನು ಭವಾನಿ ತರೀಕೆ ಶಂಕರಾಚಾರ್ಯಜಿ ದೇವಿ ಅಪರಾಧ ಕ್ಷಮಾ ಪನ್ಮ ಸ್ತೋತ್ರಮ ಸುಂದರ ಸ್ತವನ್ ಕರೆಯುಷ ಭವಾನಿ ತಿತಾಭಸ್ಮಾಲೇಪೋ ಗರಲಮಶನಂ